ಬದುಕಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲಮುಗ ಯಾಗ ಫಲಮುಗ ಸಾಗಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲಮುಗ

ಮಂಡನ ಮಿಶ್ರ ಕಾಷಾಯದಂಡ ಮಾತ್ರೇನ ಯತಿ ಪೂಜ್ಯೋನ ಸಂಶಯ. ಪೈಗಾ ವಚ್ಚಿನ ವ್ಯಕ್ತಿ ಸಾಮಾನ್ಯ ಸನ್ಯಾಸಿ ಕಾಡುಸುಮ. ಬ್ರಹ್ಮತತ್ವ ಸಾಕ್ಷಾತ್ಕಾರಂ ಗಲ ಮಹಾನುಭಾವುಡು ಅನಿ ಚೆಪ್ಪಗಾ ಮಂಡನ ಮಿಶ್ರುಡು ಮುಂದಕ್ಕೆ ವಚ್ಚಿ, ಸ್ವಾಮಿ